ವಾಹೆಗುರು ಜೀ ಬೋಲೋ ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ

0: ಅರಚು ಚಂದ್ರು ಶಾಂತಿ ಶಾಂತಿ ಅನುಚು. ಚಂದ್ರು ಚೇರಗಲಿಗಿ ಶಾಂತಿ ಚಂದರು ಗದಾ ಅನ್ನಾನು.
1: ಪ್ರತಿ ಒಕ್ಕ ವಿಷಯಮು ಚಾಲಾ ವಿಚಿತ್ರಮುಗಾನುನ್ನದೆ. ಮಾನವಾಳಿ ಎಟು ಪ್ರಯಾಣಿಸ್ತುನ್ನದಿ?
2: ಚಾಲಾ ಬಾಧಾಕರಂಗಾ ಉಂದಿ ಪ್ರಭು.